ಲೋಕಃ ತ ಸದಾಶಿವ ನಿರಂಕಾರ ಕಾಚೀನತನ ಭೇವ ಆಪ ಆಪಣೀ ಬುದ್ಧ ಹೈ ಜೇತೀ ಬರ್ಣದ ಭಿನ್ನ ಭಿನ್ನ ತ್ವಯ ತೇತೀ ತುಮ್ರಾ ಲಖಾ ನ ಜಾಹೇ ಪಸಾರಾ ಕೇಬಿದ ಸಜಾ ಪ್ರಥಮ ಸಂಸಾರ ಏಕೈ ರೂಪ ಅನೂಪ ಸ್ವರೂಪ ರಂಗ ಪಯೋ ರಾವ ಕಹಿ ಪುಪ್ಪಾ ಅಂಡಜ ಜೇರಜ ಸೇತಜ ಕಿನ್ನೀ ಉತ್ಪುಜ ಖಾನ ಬಹು ರಚ ದಿನ್ನೀ ಕಹು ಫೂಲ ರಾಜಾ ಹವ ಬೈಠಾ ಕಹು ಸಿಮಟ ಪಯೋ ಸಂಗ್ರಿ ಇಕೈಠಾ ಸಗ್ರೀ ಸೃಷ್ಟಿ ದಿಖಾಯ ಅಚಂಬವ ಆದ ಜುಗಾದ ಸ್ವರೂಪ ಸ್ಯಂಭವ ಅಪರಿಚ್ಛಾ ಮೇರಿ ತುಮ್ ಕರೋ ಸಿಖ ಉಬಾರ ಆ ಸಿಖ ಸಂಗರೋ ದುಷ್ಟ ಜಿತೆ ಉಠವತ್ ಉತ್ಪಾತಾ ಸಗಲ ಮಲೇಶ್ ಕರೋ ರಣಕಾತಾ ಜೇ ಅಸ್ತುಜ್ತವ ಶರಣಿ ಪರೇ ತಿನ್ಕೇ ದುಷ್ಟ ದುಃಖಿತ ಹವ ಮರೇ ಪುರುಖ ಜಮನ್ ಪಗ ಪರೇ ತಿಹಾರೇ ತಿನ್ಕೇ ತುಮ್ ಸಂಕಟ ಸಬಟಾ